0: ಸಿಂಹಾಸನ ಉಪದೇಶ
1: ಸಿಮ್ರೋ
0: ಗೋವಿಂದ ಆ ಸನ್ನಿಧಿ ತ್ಯಾಗೋ ತರಂಗ ಛೋಡ್ ಬೇಂತಿ ಕರೋ ನರ್ತನ್ ಕೇ ಪರ್ ಲೇಹು
1: ಪಂಡಾಸಲ್
0: ಸಹಜಾನಂದ ನರಕ ನಿವಾರ ಉದಾರೋ
1: ಜೀವಿತ
0: ನಾರಾಯಣ
1: ಗೋಪಾಲ
0: ದಾಮೋದರ್ ದೀನ್
1: ದಯಾಲ
0: ಸಿಮರ್ ಸಿಮರ ನಾಮ ಬಾರಂಬಾರ
1: ಉತ್ತಮ
0: ಸಲೋಕ ಸಾಧ ಕೇ ವಚನ
1: ಸುನಿತ
0: ಕಮಾವತ್ ಹೋ ತುದಾ
1: ಸಫಲ
0: ಜೀವನ ಸಫಲತಾ ಕಾ ಸಂಗ
1: ಜಯ
0: ಜಯ ಸಬದ ಅನಾಹದ ವಾಜ್ಯ ಗೋಪಾಲ ಮಹಾಂತ ಕೇ ಮಾತ್ರ ಸಂಜೋಗ ಸುನ್ ಸರ್ನಿಯಾ.